0: ಗಣಪತಿ ಬಪ್ಪ,
1: ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ,
0: ಗಣಪತಿ ಕಾ ಆ ರಹೇ ಹೈ?
2: ಹಾಂ ಬಿಟಿಯಾ, ಗಣಪತಿ ಆ ರಹೇ ಹೈ ಹಮ್ ಸಬ್ಕೆ ಘರ್, ಔರ್ ಹಮ್ ಸ್ವಾಗತ್ ಕರೆಂಗೆ ಧೂಮ್ ಧಾಮ್ ಸೇ.
3: ಗಣಪತಿ ಜಿ ಕೆ ಆಗಮನ್ ಪರ್ ಆಪ್ ಸಭಿ ಕೋ ರೇಡಿಯೋ ಮಧುಬನ್ ಕಿ ಓರ್ ಸೇ ಶುಭಕಾಮನಾಯೇ. ಗಣಪತಿ ಜಿ ಕೆ ಸಾಥ್ ಆಯಿಯೇ, ಉನ್ಕೆ ಪ್ಯಾರ್ ಸೇವಾ ಔರ್ ಶಕ್ತಿ ಕೆ ಗುಣೋ ಕೋ ಭಿ ಕರೇ ಧಾರಣ್, ಮನಾಯೇ ಗಣೇಶ ಉತ್ಸವ್ ಉಮಂಗ್ ಔರ್ ಹರ್ಷ ಉಲ್ಲಾಸ್ ಕೆ ಸಾಥ್.